ಮೆಲ್ಲೋಡನಿಯಾ ಲಹಕಿ ಮೃದಂಗ ಠನಕ ಸತ್ ಸತ್ ಸತ್ ಸತ್ ನಾಗಿನ ದೇ ಸದೇ ಸಗನ್ ನದಾದಾ ಇದು ದತ್ ಸತ್ ಸತ್ ಸಡ ಸಚಿಕ ಸಟ ಸಗನ ಕಾ ಸಗನ ಕಾ ಇದು ಸಚಿಕ ಸಟ ಸಗನ ಕಾ ಜೀ ಸಗನ್ ನದಾ ಸಾಧಾ ಇದು ಸಟ ಸಗನ ಕಾ ಸಾಧಗನ ಕಾ ಮಾನ ಗೈ ರಾಧಾ ಮಾನ ಗೈ ರಾಧಾ ಮಾನ ಗೈ ರಾಧಾ ಸಾಧಯ ಸಾಧಯ ಸಾಧಯ ಸಾಧಯ